0: ಮಾನವೀಯ ಪ್ರೇಮಯೇ ಸೌಂದರ್ಯಾತ್ಮಕ ವ್ಯಮನ ಸಂತತಿಯ ತಹರ. ಆದರೆ ನಹಕ್ಕೆನೆ ಇಲ್ಲಿ ಅನುಗ್ರಹಕ ದಾಯಕತ್ವ ಅಪಿಟ ಲಭಾತೆ ನಮ ಜೀವಿತ ಸಿಹಿನೇಟ ವಾಸನವಿ ಆಶೀರ್ವಾದ ರಾಕೆನೆ ಏನ ಜಾತಿಕಲ್ಲುತ್ತರೈ ಮಂಡಳಿಯ ಜಾತಿಕಲ್ಲುತ್ತರೈ ಮಂಡಳಿಯ ತಥಾ ಸುವಸೆ ಹಯವಸರೆ ಜಾತಿಕ ವ್ಯಾಪಾರ ವಿಶಿಷ್ಟತಾ ಸಮ್ಮಾನ ರಾತ್ರಿಯತಿ ರೀತಿಯ ಸಮ್ಮಾನಿ ಕೆನ್ಪೆದೊಂ ಲಭುವ ಅಡಸಿಯ ವಸಕಟ ವಡವಡಿ ಕಾಲ್ಯಾಕ ರಾಟಟಮ ವಾಸನಾವ ಖ್ಯಾತುನ್ ಲೊತ್ತರೈ ಪ್ರಮುಖ ಯಾವಕೇಮ ಲೊತ್ತರೈ ಲೊವ ರಾಜ ಕಿರುಳ ಮಹಾಜನ ಸಂಪತ್ ಲೊತ್ತರೈಯ ವಿಶೇಷ ದಾಯಕತ್ಯ ಕ್ಲಪಾತೆ ಮೀನ್ ಶ್ರೀಲಂಕಾ ಜಾತಿಕ ವಾಣಿಜ್ಯ ಮಂಡಳಿ ವ್ಯಸನ್ ಸಂವಿಧಾನೀಕರಣ ಲಭು ಜಾತಿಕ ವ್ಯಾಪಾರ ವಿಶಿಷ್ಟತಾ ಸಮ್ಮಾನ ಉಡಲೇತಿ ಜಾತಿಕ ಲೊತ್ತರೈ ಮಂಡಳಿ ವ್ಯಸನ್ ರಾಜ್ಯ ಸೇವಾ ಅಂಶಯ ಸದಾವನ ರೀತಿ ಸಮ್ಮಾನ್ಯ ದಿನಾಕರ ಲಭುವ ಮಿ ಸಮ್ಮಾನ ಉಳಲ ತುಲತಿ ಜಾತಿಕ ಲೊತ್ತರೈ ಮಂಡಳಿ ಸಮ್ಮಾನಿತವನು ಪಲವಿನಿ ಅವಸ್ಥಾವ ಮೇನೆವೇ ಪಹವಸರ ತುಲತೀತ್ ಜಾತಿಕ ವ್ಯಾಪಾರ ವಿಶಿಷ್ಟತಾ ಸಮ್ಮಾನ ಉಡಲೇತಿ ಜಾತಿಕ ಲೊತ್ತರೈ ಮಂಡಳಿಯ ರಾಜ್ಯಾಂಶೆ ಸದಹ ಅನುಶೂರತಾ ದ್ವಿತ್ವಯಕ್ ದಿನಾಕನು ಲಭುವ ಜೇವತೆ ಸಿಹಿನೇಟ ವಾಸನಾವ್ಯ ಆಶೀರ್ವಾದಯ ಜಾತಿಕ ಲೊತ್ತರೈ
1: ಮಂಡಳಿಯ
2: ಅದ ಅಪಿ ಅಪಿ ಕಥಾಭ ಸಿದು ಕರಾನ್ನಿ ಅಪಿ ಗೀತ ರಸವಿಂದಿನ್ನಿ ಪ್ರವೀಣ ಕಿವಿವರಿಯಕ್ ಅನುರಾಧ ನಿಲ್ಮಿನಿ ಅರೆ ಮೇ ನೊಬೆನ್ನ ದಿನತಿಟ ಗೀತೆ ಆನಕೊಟ್ಟ ಮಟ ಮತಕ್ಕೂನೇ ಮೇ ಮಮ ಹುಂಗಾಕ್ಮ ರಸವಿಂದಿನ ಗೀತೆ ವಿಶಾರದ ನಂದಮಾಲಿನಿಗೆ ಮೀರಿ ವಡಿ ಸಂಗಲಕ್ಕಿಲ್ಲ ಹ್ಯಾಂಡ್ವೇ ಮೀ